ಜಾಯಿಲ್ ಅಕ್ಷರ ಸೀತಾ ಸದೇಜ ಸುಮಿಲಿ ಸುಮಿಲಿ ಹರಿಯಾಯಿ ನಾನು ಗುರುಮುಖರ ಪಾಯ ಸದಾಹರನಾಮ ಸಮಾಯ ರಾಗ ಮಹಲ್ಲಾ ತೀಜಾ ಸುಖ ಸಾಗರ ಹರ ನಾಮ ಹೇ ಗುರುಂಕ ಪಾಯ ಜಾಯಿ ಅಂತರ್ ನಾಮ ತ್ಯಾಯಿ ಸಹಜಿ ನಾಮ ಸಮಾಯಿ ಅಂದರ್ ಸ ರಚಿ ಹರ ಸಚ ಸಿಂಹ ರಸನಾ